ಶೇಷಾದ್ರಿಶೇಖರ ವಿಭೋ ತಮಸು ಪ್ರಭಾತಂ ಪದ್ಮೇಶ ಮಿತ್ರ ಶತಪತ್ರ ಗತಾಧಿಪರ್ಗ ಹರ್ತುಂ ಶ್ರಿಯಂ ಕುಪಲಯಸ್ಯ ನಿಜಾಂಗ

ಬ್ರಹ್ಮಾದಯಸುರವರಸಮಹರ್ಷಯಸ್ತೇ ಸನಂತಸನನಂದನಮುಖಾಸ್ತ್ವಭಯೋಗಿವರ್ಯ ಧಾಮಂತಿಕೇತವಹಿಮಂಗಳರವಸುಭಸ್ತ ಶ್ರೀವೆಂಕಟಾಚಲಪತೇ ತವ ಸುಪ್ರಭಾತಂ ಲಕ್ಷ್ಮೀನಿವಾಸನಿರವಜ್ಜಗುಣೈ

ಕಲದೇವರ ವಶಗೋಪ ಬಹು ಶತಕೋಟಿ ಉದಾಸ್ಮರೋಹಿತ ಮಾತ್ ಪ್ರತಿಬಲ್ಲಧಿಕಾಭಿಮತಾಸು

ಸುಮುಖಂ ಸುಹೃದಂ ಸುಲಭಂ ಸುಖದಂ ಸ್ವಂಜಂ ಚ ಸುಖಾಯ ಮಮೋ ಸಖದಂ ಅಪಹಾಯ ರಘುದ್ವಹಮನ್ಯ ಭಾವಂ ನಕಥಂ ಜನ

ವೆಂಕಟೇಶ ಶರಣಂ ಪ್ರಪದ್ಯೇ ವಿಷ್ಣೋ ಪದೇ ಪರಮ ಚುದಿತ ಪ್ರಶಂಸೌ ಯೋ ಮದ್ಭವಸೈವೋ ಗತಯಾ ಪ್ಯುಪಾತೌ ಭೂಯಸ್ತದೇತ ಭವಾಯಿ ತರಣ ಪ್ರತಿಷ್ಠೌ ಶ್ರೀ ವೆಂಕಟೇಶ ಶರಣೌ ಶರಣಂ ಪ್ರಪದ್ಯೇ ಪಾರ್ಥಾಯ ತತ್ಸದೃಶ ಸಾಧಿನಾ ತ್ವಯೈವ ಯೋ ದದತಿ ತೌ ಶ್ರೀವೆಂಕಟೇಶ ಶರಣೌ ಶರಣಂ ಪ್ರಪದ್ಯೇ ಮನ್ಮೂರ್ಮಿಕಾಯ ಫಲೇ ವಿಕಟಾಟ ದೀಶು ಶ್ರೀವೆಂಕಟಾದೃಶಿ ಖರೇ ಶಿರಶಿ ಶ್ರುತೀನಾಂ ಚಿತ್ತೇ ಜನನ ಸಾಮ ಮಹಾಹುತೌತೆ ಶ್ರೀವೆಂಕಟೇಶ ಶರಣೌ ಶರಣಂ ಪ್ರಪದ್ಯೇ ಅಂಗಾನಕೃಷ್ಯದವನೀತಲಕೀಲಪುಷ್ಪೌ ಶ್ರೀವೆಂಕಟಾದೃಶಿ ಕರಾಭರಣಾಯಮಾನೌ ಆನಂದಿತಾಖಿಲ ಮನೋನಯನೌ ತರಯಿತೋ ಶ್ರೀವೆಂಕಟೇಶ ಶರಣೌ ಶರಣಂ ಪ್ರಪದ್ಯೇ ಪ್ರಾಯಃ ಪ್ರಪನ್ನ ಜನತಾ ಪ್ರಥಮಾವಗಾಹ್ಯೌ ಮಾತುಃ ಸನಾತಿ ಕಿಶೋರ ಮೃತಾಯಮಾನೌ ಪ್ರಾಪ್ತೌ ಪರಸ್ಪರ ತುಲಾಮ ತುಲಾಂತರೌತೆ ಶ್ರೀವ
సౌమ్యోపయంతు మునినా మదర్శి ధౌతే శ్రీ వెంకటేశ శరణౌ శరణం ప్రపద్యే సత్వోత్తరైకతసేవ్య పదాంబుజేన సంసారతారకదయాకృతగంచలేన సౌమ్యోపయంతు మునినా

0: ವಿನಾಯಕ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಡಾಕ್ಟರ್ ಸಿಬಿಆರ್ಎಸ್ ಗಜಪತಿರಾಜು ಸಾಗಿರಾಜು, ಪಿಡಿಸಿಸಿ ಸರ್ಜಿಕಲ್ ಗ್ಯಾಸ್ಟ್ರೋ ಆಂಟ್ರಾಲಜಿಸ್ಟ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಡಾಕ್ಟರ್ ಜಿಎನ್ ದಿವ್ಯತೇಜ ಸಾಗಿರಾಜು, ಎಂಎಸ್ ಒಬಿಜಿ ಗೈನಿಕ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್,
1: ಡಾಕ್ಟರ್ ಪಿಡಿಎಂ ಸ್ವರೂಪ್ ಎಂಡಿ ಜನರಲ್ ಮೆಡಿಸಿನ್,
0: ಡಾಕ್ಟರ್ ಲಕ್ಷ್ಮೀ ಚಂದನಾ ಯೂರಾಲಜಿಸ್ಟ್ ಯೂರೋ ಗೈನಕಾಲಜಿಸ್ಟ್, ಡಾಕ್ಟರ್ ಜಿ ಫಣೀಂದ್ರ ಗಿರಿನಾಥ್ ಎಂಡಿ ಪಿಡಿಯಾಟ್ರಿಕ್ಸ್,
1: ಡಾಕ್ಟರ್ ಎಸ್ ಪೂರ್ಣಚಂದ್ ಎಂಡಿ ಇಂಟರ್ವೆನ್ಷನಲ್ ಪಲ್ಮನಾಲಜಿಸ್ಟ್ ಎಮರ್ಜೆನ್ಸಿ ಕ್ರಿಟಿಕಲ್ ಕೇರ್ ಟೀಮ್,
2: ಡಾಕ್ಟರ್ ಪಿ ಪ್ರವೀಣ್ ಎಂಎಸ್ ಆರ್ಥೋಪೆಡಿಕ್ಸ್, ಡಾಕ್ಟರ್ ಮಾಚವರಪು ಮಹೇಶ್ ಎಂಬಿಬಿಎಸ್ ಡಿಎನ್ಬಿ ಎಂಎಸ್ ನ್ಯೂರೋ ಸರ್ಜರಿ ಬ್ರೈನ್ ಅಂಡ್ ಸ್ಪೈನ್ ಸರ್ಜನ್, ಡಾಕ್ಟರ್ ಎನ್ ಮಾಧುರಿ ಎಂಬಿಬಿಎಸ್ ಎಂಎಸ್ ಎಂಸಿಎಚ್ ಸರ್ಜಿಕಲ್ ಅಂಕಾಲಜಿ.